ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಕೇಳಿ ವೃಂದಗಾನದಲ್ಲಿ ಸರ್ವಜ್ಞನ ವಚನ, ಭಕ್ತಿ ಎಂಬುದೇ ಬೀಜ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಲೆಟ್ ಅಸ್ ಲಿಸನ್ ಟು ಭಕ್ತಿ ಎಂಬುದೇ ಬೀಜ, ರಿಟನ್ ಬೈ ಸರ್ವಜ್ಞ, ಸಂಗಿನ್ ಕೋರಸ್.

ಚಿಂತ್ಯಾಕೆ ಮಾಡುತ್ತಿ ಚಿನ್ಮಯನಿದ್ದಾನೆ. ಮುದ್ದು ವಿಠಲರ ರಚನೆ, ಹಾಡಿದ್ದಾರೆ ಎಚ್ ಕೆ ನಾರಾಯಣ ಮತ್ತು ಸಂಗಡಿಗರು. ಎಚ್ ಕೆ ನಾರಾಯಣ ಅಂಡ್ ಪಾರ್ಟಿ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಮುದ್ದು ವಿಠಲ. ಚಿಂತ್ಯಾಕೆ ಮಾಡುತ್ತಿ ಚಿನ್ಮಯನಿದ್ದಾನೆ.

ಅನುರಾಧ ಭಟ್ ಮತ್ತು ಕೆ ವೃಂದಾ ಆಚಾರ್ಯ ಅವರ ದನಿಯಲ್ಲಿ ವಿಜಯದಾಸರು ಬರೆದಿರುವ ಇನಿತಾದರೂ ನಿನಗೆ ಮತಿ ಇಲ್ಲವೇ ಮನವೇ, ಇನಿತಾದರೂ ನಿನಗೆ ಮತಿ ಇಲ್ಲವೇ ಮನವೇ, ರಿಟನ್ ಬೈ ವಿಜಯದಾಸ, ಸಂಗ್ ಬೈ ಅನುರಾಧ ಭಟ್ ಅಂಡ್ ಕೆ ವೃಂದಾ ಆಚಾರ್ಯ.

ಕಂಜಾಕ್ಷ ಕಾಯಾಣ ಕರುಣಾನಿಧಿಯೇ ವಾದಿರಾಜರ ರಚನೆ ಕೃಷ್ಣ ಹಾನಗಲ್ ಅವರ ಧ್ವನಿಯಲ್ಲಿದೆ. ಕೃಷ್ಣ ಹಾನಗಲ್ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ವಾದಿರಾಜ ಕಂಜಾಕ್ಷ ಕಾಯಾಯ ಕರುಣಾನಿಧಿಯೇ.

ಗಣಪತಿ ಭಟ್ ಅವರು ಹಾಡಿರುವ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ರಚನೆ ದೇವರದಾಸಿಮಯ್ಯ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸಂಗ್ ಬೈ ಗಣಪತಿ ಭಟ್, ರಿಟನ್ ಬೈ ದೇವರದಾಸಿಮಯ್ಯ.

ಪುರಂದರದಾಸರ ರಚನೆ, ದನಿಯಾಗಿದ್ದಾರೆ ಕೆಜಿ ಕನಕಲಕ್ಷ್ಮಿ ಮತ್ತು ಎಂ ವೆಂಕಟೇಶಾಚಾರ್. ಸಣ್ಣ ಹೆಜ್ಜೆಯನ್ನಿಟ್ಟು ಗೆಜ್ಜೆ ನಾದಗಳಿಂದ. ನೌ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ, ಸಾಂಗ್ ಬೈ ಕೆಜಿ ಕನಕಲಕ್ಷ್ಮಿ ಅಂಡ್ ವೆಂಕಟೇಶಾಚಾರ್. ಸಣ್ಣ ಹೆಜ್ಜೆಯನ್ನಿಟ್ಟು ಗೆಜ್ಜೆ ನಾದಗಳಿಂದ.

ಮಾಯೆಯೊಳಗು ನಿನ್ನೊಳು ಮಾಯೆಯೋ ಕನಕದಾಸರ ರಚನೆ, ಹಾಡಿದ್ದಾರೆ ಕೆಜಿ ಕನಕಲಕ್ಷ್ಮಿ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ರಿಟನ್ ಬೈ ಕನಕದಾಸ, ಸಂಗ್ ಬೈ ಕೆಜಿ ಕನಕಲಕ್ಷ್ಮಿ.

ಮಲ್ಲಿಕಾರ್ಜುನ ಮನ್ಸೂರ್ ಅವರ ಗಾಯನ, ಬಸವಣ್ಣನ ವಚನ, ಮನಕ್ಕೆ ಮನೋಹರವಲ್ಲದ ಗಂಡರು. ಮಲ್ಲಿಕಾರ್ಜುನ ಮನ್ಸೂರ್ ಪ್ರೆಸೆಂಟಿಂಗ್ ಅ ವಚನ ರಿಟನ್ ಬೈ ಬಸವಣ್ಣ. ಮನಕ್ಕೆ ಮನೋಹರವಲ್ಲದ ಗಂಡರು.

ಸಂಗೀತ ಪ್ರಿಯರೇ, ಇದುವರೆಗೂ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳನ್ನು ಆಲಿಸಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೇರಿಯಸ್ ಸಾಂಗ್ಸ್ ಸಂಗ್ ಬೈ ವೇರಿಯಸ್ ಆರ್ಟಿಸ್ಟ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು.

0: ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಶಾಂತಾ ನರಸಿಂಹನ್, ಭಾಗವಹಿಸುತ್ತಾರೆ ವೀಣಾ ಮೋಹನ್.
1: ನಮಸ್ಕಾರ ಮೇಡಮ್.
2: ನಮಸ್ಕಾರಮ್ಮ. ಇವತ್ತಿನ ಪಾಠ ಕಲ್ಯಾಣಿ ರಾಗದ್ದು ಶುರು ಮಾಡ್ತೀನಿ. ಮಿಶ್ರ ಚಾಪದಳದಲ್ಲದೆ ಇದು ಸ್ವಾತಿ ತಿರುನಾಳ ಮಹಾರಾಜರ ಕೃತಿಗಳು. ಕಲ್ಯಾಣಿಲಿ ಯಾವ್ಯಾವ್ದು ಬರುತ್ತೆ, ಯಾವ್ಯಾವ್ದಾಗಿದೆ ಕೀರ್ತನೆಗಳು
1: ಕೃತಿಗಳು ಮೇಡಮ್? ನಿನುವಿನ ಗತಿಗಾನ ಸುಬ್ಬರಾಯ ಶಾಸ್ತ್ರಿಗಳದು, ಆಮೇಲೆ ನಿಧಿ ಚಾಲ ಸುಖಮ, ನಮ್ಮಿ ಬಚ್ಚಿನ ನನ್ನು, ಏತಾವುನರ, ಸುಮಾರು
2: ಕೀರ್ತನೆಗಳಾಗಿದೆ. ಜನಕ ರಾಗ ಈ ಕಲ್ಯಾಣಿ 65ನೇ ಮೇಳಕರ್ತಾರ. ಈ ರಾಗ ಕಟಭಯಾದಿ ಸೂತ್ರಕ್ಕೋಸ್ಕರ ಮೇಚ ಎಂಬ ಪದವನ್ನು ಸೇರಿಸಲಾಗಿದೆ. 11ನೇ ರುದ್ರಚಕ್ರದಲ್ಲಿ 5ನೇ ರಾಗ, ಮೂರ್ಛನ ಕಾರಕ ಮೇಳವಾಗಿದೆ. ಈ ರಾಗಕ್ಕೆ ಬರುವ ಸ್ವರಗಳು ಷಡ್ಜ, ಚತುಶ್ಶತಿ ಋಷಭ, ಅಂತರಗಾಂಧಾರ, ಪ್ರತಿ ಮಧ್ಯಮ, ಪಂಚಮ, ಚತುಶ್ಶತಿ ದೈವತ, ಕಾಕಲಿ ನಿಷಾದ, ಇಷ್ಟು ಬರುತ್ತೆ. ರಾಗಾಂಗ ರಾಗ ಸಂಪೂರ್ಣ ರಾಗ. ರೀ ಪ ಅನ್ನೋದು ಅಂಶ ಸ್ವರಗಳು, ರೀದ ಅನ್ನೋದು ನ್ಯಾಸ ಸ್ವರಗಳು, ಗಾಮ ಅನ್ನೋದು ಜೀವ ಸ್ವರಗಳು, ನಿಷಾದ ರಾಗ ಛಾಯಾ ಸ್ವರ, ಜಂಟಿ ಸ್ವರಗಳು, ದಾಟು ಸ್ವರಗಳು ರಾಗಕ್ಕೆ ಸೌಂದರ್ಯವನ್ನು ಒಯ್ಯುತ್ತವೆ. ಶೃಂಗಾರ ರಸ ಪ್ರಧಾನವಾದರೂ ಕರುಣಾರಸವನ್ನು ಮೂಡಿಸುತ್ತದೆ. ರಕ್ತಿ ರಾಗ ಸರ್ವಕಾಲಿಕ ರಾಗವಾದರೂ ಸಾಯಂಕಾಲ ವೇಳೆಯಲ್ಲಿ ಶೋಭಿಸುತ್ತದೆ. ಎಲ್ಲ ವಿಧವಾದ ರಚನೆಗಳು ಈ ರಾಗದಲ್ಲಿ. ಮೊದಲಿಂದ ಪ್ರಾರಂಭ ಶಿಕ್ಷಣದಿಂದ ಗೀತೆ, ಲಕ್ಷಣಗೀತೆ, ಜತಿಸ್ವರ, ತಾನವರ್ಣ, ಅಟತಾಳವರ್ಣ ಮತ್ತು ಕೃತಿಗಳು ತ್ಯಾಗರಾಜರ ಕೃತಿಗಳಲ್ಲಿ ಏತವನರ, ವಾಸುದೇವಯನಿ, ನಿಧಿಜಾಲ ಸುಖಮ, ಅಮ್ಮರಾವಮ್ಮ, ಏವರ ಮಡುಗುದುರ, ಇನ್ನೂ ಎಷ್ಟೋ ಕೃತಿಗಳನ್ನು ರಚಿಸಿದ್ದಾರೆ. ಮುತ್ತುಸ್ವಾಮಿ ದೀಕ್ಷಿತರು ರಚಿಸಿರುವ ಕೃತಿಗಳು ಕಮಲಾಂಬಾಂ ಭಜರೆ, ಶಿವಕಾಮೇಶ್ವರಿಂ ಚಿಂತೆಯ, ಶ್ಯಾಮಶಾಸ್ತ್ರಿಯವರ ಕೃತಿಗಳು ತಲ್ಲಿ ನೀನು ನೆರ ನಮ್ಮಿ, ಹಿಮಾದ್ರಿ ಸುತೆ, ಬಿರಾನವರಾಲಿಚ್ಚಿ, ಪುರಂದರದಾಸರು ರಚಿಸಿದ್ದಾರೆ, ಕಲ್ಲು ಸಕ್ಕರೆ ಕೊಳ್ಳಿರೋ, ನಂಬಿಕೆಟ್ಟವರಿಲ್ಲವೋ, ಇನ್ನು ಅನೇಕ ವಾಗ್ಗೇಯಕಾರರು ಕೃತಿಗಳನ್ನು ರಚಿಸಿದ್ದಾರೆ. ಸ್ವಾತಿ ತಿರುನಾಳ ಮಹಾರಾಜರು ರಚಿಸಿರುವ ಈ ಕೃತಿಯೇ ಪಂಕಜಲೋಚನ ಎಂಬ ಕೃತಿಯನ್ನು ಹೇಳಿಕೊಡ್ತೇನೆ. ಇದು ಮಿಶ್ರ ಚಾಪ್ತಾಳಿದೆ. ಇವರು ತಿರುವನಂತಪುರ ಆಸ್ಥಾನ ಮಹಾರಾಜರು. ಇವರು ಸಹ ವಾಗ್ಗೇಯಕಾರರು, ಅನೇಕ ಕೃತಿಗಳನ್ನು ರಚಿಸಿರುತ್ತಾರೆ. ಇವರ ಅಂಕಿತ ಪದ್ಮನಾಭ, ಪರ್ಯಾಯ ಮುದ್ರೆಗಳಾದ ಜಲಜನಾಭ, ಕಂಜನಾಭ, ಸರಸಿಜನಾಭ, ಕಮಲನಾಭ, ಸರಸೀರುಹನಾಭ ಎಂಬ ಮುದ್ರೆಗಳನ್ನು ಇವರ ರಚನೆಗಳಲ್ಲಿ ಕಾಣಬಹುದು. ಈ ಕೃತಿ ಮಿಶ್ರ ಚಾಪುತಾಳದಲ್ಲಿದೆ, ಸಂಸ್ಕೃತದಲ್ಲಿದೆ. ಶುದ್ಧ ಸಾಹಿತ್ಯ ಬರ್ಕೋತೀರಾ?
1: ಆಯ್ತು.
2: ಪಲ್ಲವಿ. ಪಂಕಜ ಲೋಚನ ಪಾಹಿ ಮುರಾಂತಕ, ಪಂಕಜಾಲಯ ಜೀವನಾಥ ವಿಭೋ ವಿಭೋ. ನಸರ ಹೇಳಿ.
1: ಪಂಕಜ ಲೋಚನ ಪಾಹಿ ಮುರಾಂತಕ, ಪಂಕಜಾಲಯ ಜೀವನಾಥ
2: ವಿಭೋ ವಿಭೋ. ಮಹಾಪ್ರಾಣಗಳು ಚೆನ್ನಾಗಿ ಬರಬೇಕು. ಅನುಪಲ್ವಿ. ಶಂಕರ ವಿಧಿವಲ ಶಾಸನ ನುತ ಗುಣ,
1: ಶಂಕರ ವಿಧಿವಲ ಶಾಸನ ನುತ ಗುಣ,
2: ಶಂಕುರು ಸತತಂ ಮೇ,
1: ಶಂಕುರು ಸತತಂ ಮೇ,
2: ಸಾರಸನಾಭ ಶೌರೆ,
1: ಸಾರಸನಾಭ ಶೌರೆ.
2: ಸರ ಹೇಳಿ ಬರ್ಕೊಂಡ್ರ?
1: ಆಯ್ತು ಮ್ಯಾಮ್, ಬರ್ಕೊಂಡಾಯ್ತು. ಶಂಕರ ವಿಧಿವಲ ಶಾಸನ ನುತ ಗುಣ, ಶಂಕುರು ಸತತಂ ಮೇ, ಸಾರಸನಾಭ ಶೌರೆ.
2: ಚರಣ.
1: ಆಯ್ತು ಮ್ಯಾಮ್.

0: ವೃಂದ ಮುಖ
1: ಮುಖ
0: ಸರಸೀರುಹ ಮಧುಪ
1: ಸರಸೀರುಹ ಮಧುಪ
0: ಮರ್ಕೊಳ್ಳಿ ನಾ ಸಲ ಹೇಳಿ
1: ಸುಂದರ ತರ ರೂಪ ನಂದಿತಾ ಭೀರ ನಾರಿ ವೃಂದ ಮುಖ ಸರಸೀರುಹ ಮಧುಪ
0: ವೃಂದಾವನಾಂತಕೃತ
1: ವೃಂದಾವನಾಂತಕೃತ
0: ವಿವಿಧ ಸುಖ ವಿಹಾರ
1: ವಿವಿಧ ಸುಖ ವಿಹಾರ
0: ಕುಂದನಿ ಭರದ ಗೋವಿಂದ

0: ಗೋವಿಂದ ನಂದ ನಂದನ
1: ನಂದ ನಂದನ
0: ವೃಂದಾವನ ಅಂತ ಹೇಳಿ
1: ವೃಂದಾವನಾಂತ ಕೃತ ವಿವಿಧ ಸುಖ ವಿಹಾರ ಕುಂದನಿ ಭರದ ಗೋವಿಂದ ನಂದ ನಂದನ.
0: ಹೌದು, ಮಿಶ್ರ ಚಾಪುತಾಳ ಇದು.

ಆ ಗಾಳ ನಾವು ತಗೊಳ್ಳುವಾಗ ರೀ ಸ್ವಲ್ಪ ಟಚ್ ಆಗುತ್ತೆ, ಅಲ್ಲಿಂದ ಬರುತ್ತೆ ರಿಸಸಾ ಅಂತ ಬರುತ್ತೆ. ಸುಮ್ಮನೆ ಮೊದಲ ಸಂಗತಿ ಹಾಗೆ ಹಾಡ್ಬೋದು, ಹಾಗೆ ಸೇರ್ಕೊಳ್ಳೋದು ಹಾಗೆ.

0: ಅಲ್ಲೇ ಅಷ್ಟೇ. ಗಮ ಬೇಗ ಬರಬೇಕು, ಪಾಮ ಬೇಗ ಬರಬೇಕು. ಗೀಟ್ ಹಾಕೊಂಡ್ರೆ
1: ಹಾಕೊಂಡೆ. ಕಮ ಪ
0: ಪಾಮ ಗಾಮ ಪ ಪಮ ಗ ಗ ಗರಿ, ಅದು ಎಡಪಕ್ಕೆ ಬಂದ್ಬಿಡ್ತು ಗರಿ. ಇನ್ನೊಂದ್ಸಲ ಆಡಿ, ರಿಪೀಟ್ ಮಾಡಿ ಮಂಗಜಲೋಚನ.
1: ಗಮ ಪ ಪಮ ಗಾಮ ಪ ಪಮ ಗ ಗ ಗರಿ,
0: ಅಲ್ಲಿ ಪಾಹಿ ಮುರಾಂತಕ ಚೇಂಜ್ ಆಗುತ್ತೆ, ಅದೇ ರಿಪೀಟು.

0: ಗರಿ ಅಷ್ಟೇನೆ ಪಾಹಿ ಸಮಕ್ ಬಂದ್ಬಿಡ್ತು. ಗಮ ಪದನಿ ತವ ಪಾಮ,
1: ಗಮ ಪದನಿ ತವ ಪಾಮ,
0: ದಪ್ಪ ಅನ್ನೋದು ಮೂರನೇ ಕಾಲ.
1: ಮೂರನೇ ಕಾಲದಲ್ಲಿ
0: ಗಮ ಪದನಿ ತವ ಪಾಮ,
1: ಗಮ ಪದನಿ ತವ ಪಾಮ,
0: ಅದೇ ಸೇಮ್. ಗಮ ಪಾಪ ಮಗ ಗರಿ ನೀರೇ ನೀರಿ ಸೇರ್ಕೊಳ್ತಾರೆ.

0: ಮುಂದಿನ ತರಗತಿಯಲ್ಲಿ ಹೇಳ್ಕೊಡ್ತೇನೆ. ಮುಂದಿನೆ
1: ಆಯ್ತು ಮೇಡಮ್,
0: ಇದಿಷ್ಟು ಸ್ವಲ್ಪ ಅಭ್ಯಾಸ ಮಾಡಿ.
1: ಖಂಡಿತ.
2: ಅಮೃತ ಗುರುಕುಲ ಸಂಗೀತ ಪಾಠ ಕಾರ್ಯಕ್ರಮ ಪ್ರಸಾರವಾಯಿತು. ನಡೆಸಿಕೊಟ್ಟವರು ಶಾಂತಾ ನರಸಿಂಹ.

ಇದು ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದು ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ಸುರ್ಬಹಾರ್ ವಾದನವನ್ನು ಕೇಳಲಿದ್ದೀರಿ. ತಬಲಾ ಸಾಥಿ ವಿಶ್ವನಾಥ್ ನಾಕೋಡ್. ಮೊದಲು ಕೇಳೋಣ ರಾಗ್ ರಾಗೇಶ್ರೀ. ಟುಡೇ ಯು ವಿಲ್ ಲಿಸನ್ ಟು ಹಿಂದೂಸ್ತಾನಿ ಸುರ್ಬಹಾರ್ ರಿಸೈಟಲ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್. ತಬಲಾ ಸಾಥ್ ಬೈ ಶ್ರೀ ವಿಶ್ವನಾಥ್ ನಾಕೋಡ್.

ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ಸುರ್ಬಹಾರ್ ವಾದನದಲ್ಲಿ ಈಗ ಕೇಳಿ ರಾಗ್ ಮಾಲ್ಕೌನ್ಸ್. ಲಿಸನ್ ಟು ರಾಗ್ ಮಾಲ್ಕೌನ್ಸ್ ಸುರ್ಬಹಾರ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್.

ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ಸುರ್ಬಹಾರ್ ವಾದನವನ್ನು ಕೇಳುತ್ತಿದ್ದೀರಿ. ಕೇಳಿ ಈಗ ರಾಗ್ ಭಿನ್ನ ಷಡ್ಜ್. ಯು ಆರ್ ಲಿಸ್ನಿಂಗ್ ಟು ಹಿಂದೂಸ್ತಾನಿ ಸುರ್ಬಹಾರ್ ರೆಸೈಟಲ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್. ನೌ ಲಿಸನ್ ಟು ರಾಗ್ ಭಿನ್ನ ಷಡ್ಜ್.

ಇದುವರೆಗೆ ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ಸುರ್ಬಹಾರ್ ವಾದನ ಕೇಳುತ್ತಿದ್ದೀರಿ. ಇವರೊಂದಿಗೆ ತಬಲಾ ನುಡಿಸಿದವರು ಶ್ರೀ ವಿಶ್ವನಾಥ ನಾಕೋಡ್. ರಾಗೇಶ್ರೀ, ಮಾಲ್ಕೌನ್ಸ್ ಹಾಗೂ ಭಿನ್ನ ಷಡ್ಜ ರಾಗಗಳನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಯು ಆರ್ ಲಿಸ್ನಿಂಗ್ ಟು ಹಿಂದೂಸ್ತಾನಿ ಸುರ್ಬಹಾರ್ ರಿಸೈಟಲ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್. ದಿಸ್ ಪ್ರೋಗ್ರಾಂ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಬೆಂಗಳೂರು

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಐಶ್ವರ್ಯ ಶ್ರೀನಿವಾಸ್ ಅವರಿಂದ ಹಾಡುಗಾರಿಕೆಯನ್ನು, ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಆರ್ದಾಯಾಕರ್ ಅವರಿಂದ, ಮೃದಂಗ ಎಚ್ಎಸ್ ಕೃಷ್ಣಮೂರ್ತಿ ಅವರಿಂದ. ಮೊದಲಿಗೆ ಭಕ್ತುನಿ ಚರಿತ್ರಮು ತ್ಯಾಗರಾಜರ ರಚನೆ ಬೇಗಡೆ ರಾಗ ಆದಿದಾಳದಲ್ಲಿದೆ. Welcome to today's Carnatic Classical Music Program. Dear listeners, in today's program we bring you vocal rendition by Aishwarya Srinivas. Accompanists are on the violin Vidwan Mysuru Ardayakar and the mridangam H.S. Krishnamurthy. To begin with, Bhaktuni Charitramu, written by Tyagaraja, set to Bekadiraga Adithala.

ತ್ಯಾಗರಾಜರ ಮತ್ತೊಂದು ರಚನೆ ಜಯಮನೋಹರಿ ರಾಗ ರೂಪಕ ತಾಳದಲ್ಲಿ ನಿಬದ್ಧವಾಗಿದೆ. ನೀ ಭಕ್ತಿ ಭಾಗ್ಯ, ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ. ನೀ ಭಕ್ತಿ ಭಾಗ್ಯ ಸೆಟ್ಟು ಜಯಮನೋಹರಿ ರಾಗ ರೂಪಕ ತಾಳ.

ಕಲಿಯುಗದಲ್ಲಿ ಪುರಂದರದಾಸರ ದೇವರ ನಮ ಜಂಜೂಟಿ ರಾಗ ಆದಿತಾಳ. ನೌ ಅ ಡಿವೋಷನಲ್ ಸಾಂಗ್ ರಿಟನ್ ಬೈ ಪುರಂದರದಾಸ ಸೆಟ್ ಟು ಜಂಜೂಟಿ ರಾಗ ಆದಿತಾಳ ಕಲಿಯುಗದಲ್ಲಿ.

ಐಶ್ವರ್ಯ ಶ್ರೀನಿವಾಸ್ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಆರ್ದಯಾಕರ್, ಮೃದಂಗ ಎಚ್ಎಸ್ ಕೃಷ್ಣಮೂರ್ತಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕರುಣಾ ಜೋಡವಮ್ಮ ಶ್ಯಾಮಶಾಸ್ತ್ರಿ ವಿರಚಿತ ಕೃತಿ ವರಾಳಿರಾಗ ಮಿಶ್ರ ಛಾಪುತಾಳದಲ್ಲಿದೆ. ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ಐಶ್ವರ್ಯ ಶ್ರೀನಿವಾಸ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎಚ್ಎಸ್ ಕೃಷ್ಣಮೂರ್ತಿ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ, ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಶ್ಯಾಮಶಾಸ್ತ್ರಿ, ಸೆಟ್ ಟು ವರಾಳಿರಾಗ ಮಿಶ್ರ ಛಾಪುತಾಳ, ಕರುಣಾ ಜೋಡವಮ್ಮ.

0: ಇದುವರೆಗೂ ಐಶ್ವರ್ಯ ಶ್ರೀನಿವಾಸ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದರೆ ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರ್ ಆರ್ ದಯಾಕರ್, ಮೃದಂಗ ಎಚ್ಎಸ್ ಕೃಷ್ಣಮೂರ್ತಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ಐಶ್ವರ್ಯ ಶ್ರೀನಿವಾಸ್. ಅಕಂಪನಿಸ್ ವರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರ್ ಆರ್ ದಯಾಕರ್, ಆನ್ ದ ಮೃದಂಗಂ ಎಚ್ಎಸ್ ಕೃಷ್ಣಮೂರ್ತಿ. This program is a contribution of Akashvani Bengaluru, Anytime Indian Music.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭುದೇವ್ ಸರ್ದಾರ್ ಅವರ ಗಾಯನ ಕೇಳುವಿರಿ. ರಾಗ್ ಮೇಘ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಗರಜ ಘನ, ಧೃತ್ತೀಂತಾಲ್ ಜರನಾ.
2: Listen to Hindustani vocal recital by Shri Prabhudev Sardar. Rag Megh, Khyal Vilambit Ektal, Garaj Ghana, Dhrit Teen Tal, Jharana.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭುದೇವ್ ಸರ್ದಾರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಪಂಡಿತ್ ರಘುನಾಥ್ ನಾಗೋಡ್, ಹಾರ್ಮೋನಿಯಂ ಬಸವರಾಜ್ ಗೋನಾಳ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಛಾಯಾ ನಟ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಅಬ್ಗೂಂದ್, ಧೃತ್ತೀನ್ ತಾಲ್ ಗಗರಿ ಮೋರೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಪ್ರಭುದೇವ್ ಸರ್ದಾರ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಛಾಯಾ ನಟ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಅಬಗೋಂದ್, ಧೃತ್ ತೀನ್ತಾಲ್ ಘಗರಿ ಮೋರೆ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭುದೇವ್ ಸರ್ದಾರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬಸವರಾಜ್ ಗೋನಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಪ್ರಭುದೇವ್ ಸರ್ದಾರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ಬಸವರಾಜ್ ಗೋನಾಳ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಆತ್ಮೀಯ ಶ್ರೋತೃ ಬಾಂಧವರೇ, ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಂಜಯ್ ನಾಗ್ ಬಿಆರ್ ಅವರಿಂದ ಹಾಡುಗಾರಿಕೆಯನ್ನು ಕೇಳಲಿದ್ದೀರಿ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸುತ್ತಾರೆ ವಿದ್ವಾನ್ ಮೈಸೂರು ಆರ್ ದಯಾಕರ್. ಮೃದಂಗ ನುಡಿಸುವವರು ಅನಿರುದ್ಧ ಎಸ್ ಭಟ್. ಮಾರ್ಚಿಂಗ್ ಲಕ್ಷ್ಮೀನಾರಾಯಣ ಜಿ. ಕಾರ್ಯಕ್ರಮದ ಆರಂಭದಲ್ಲಿ ವರ್ಣ ಮಂದಾರಿ ರಾಗ ಆದಿತಾಳದಲ್ಲಿ ವನಜಾಕ್ಷ. ಡಿಯರ್ ಲಿಸ್ನರ್ಸ್, ವೆಲ್ಕಮ್ ಟು ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಇನ್ ದ ಪ್ರೋಗ್ರಾಂ ಆಫ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ವಿ ಬ್ರಿಂಗ್ ಯು ಅ ವೋಕಲ್ ರಿಸೈಟಲ್ ಬೈ ಸಂಜಯ್ ನಾಗ್ ಬಿಆರ್. ಹಿ ಈಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್ ಆಂಡ್ ಆನ್ ದ ಮೃದಂಗಂ ಬೈ ಅನಿರುದ್ಧ ಎಸ್ ಭಟ್ ಆಂಡ್ ಆನ್ ದ ಮೋರ್ಚಿಂಗ್ by Lakshmi Narayana ji. In the beginning, Sanjay Nag BR presents a varna Vanajaksha. This is set to Mandari Raga and Adi Tala.

ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಸಂಗೀತ ಜ್ಞಾನಮು ಭಕ್ತಿವಿನ ಧನ್ಯಸಿರಾಗ ಆದಿತಾಳ. ಇದು ತ್ಯಾಗರಾಜರ ರಚನೆ. ನೌ ವಿ ವಿಲ್ ಲಿಸನ್ ಟು ಸಂಗೀತ ಜ್ಞಾನಮು. ದಿಸ್ ಈಸ್ ಅ ಕಾಂಪೋಸಿಷನ್ ಆಫ್ ಶ್ರೀ ತ್ಯಾಗರಾಜ ಇನ್ ಧನ್ಯಸಿರಾಗ ಸೆಟ್ ಟು ಆದಿತಾಳ.

ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಸಂಜಯ್ ನಾಗ್ ಬಿಆರ್ ಅವರು ಈಗ ಪ್ರಸ್ತುತಪಡಿಸುತ್ತಿದ್ದಾರೆ ಸಾಕೇತ ನಿಕೇತನ ಬೇಗಡೆ ರಾಗ ರೂಪಕ ತಾಳದಲ್ಲಿ. ಇದು ತ್ಯಾಗರಾಜರ ಕೃತಿ. ಸಂಜಯ್ ನಾಗ್ ಬಿಆರ್ ನೌ ಪ್ರೆಸೆಂಟ್ಸ್ ಸಾಕೇತ ನಿಕೇತನ, ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಇನ್ ಬೇಗಡೆ ರಾಗ ಸೆಟ್ ಟು ರೂಪಕ ತಾಳ.

ಪ್ರಿಯ ಕೇಳುಗರೆ, ಸಂಜಯ್ ನಾಗ್ ಬಿಆರ್ ಅವರ ಹಾಡುಗಾರಿಕೆಯನ್ನು ಕೇಳುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವಯೊಲಿನ್ ನುಡಿಸುತ್ತಿದ್ದಾರೆ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಅನಿರುದ್ಧ್ ಎಸ್ ಭಟ್, ಮೋರ್ಚಿಂಗ್ ಲಕ್ಷ್ಮೀನಾರಾಯಣ ಜಿ.

ಕೊನೆಯದಾಗಿ ಮೀನಾಕ್ಷಿ ಮೇ ಮುದಂ ದೇಹಿ, ಪೂರ್ವಿ ಕಲ್ಯಾಣಿ ರಾಗ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ವೋಕಲ್ ರಿಸೈಟಲ್ ಬೈ ಸಂಜಯ್ ನಾಗ್ ಬಿ ಆರ್. ಹಿ ಈಸ್ ಅಕಂಪನೀಡ್ ಆನ್ ದ ವಾಯ್ಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗಂ ಅನಿರುದ್ಧ ಎಸ್ ಭಟ್, ಆಂಡ್ ಆನ್ ಮೋರ್ಚಿಂಗ್ ಲಕ್ಷ್ಮೀನಾರಾಯಣ ಜಿ. ಸಂಜಯ್ ನಾಗ್ ಬಿ ಆರ್ ಕನ್ಕ್ಲೂಡ್ಸ್ ಹಿಸ್ ವೋಕಲ್ ರಿಸೈಟಲ್ ವಿತ್ ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್, ಮೀನಾಕ್ಷಿ ಮೇ ಮುದಂ ದೇಹಿ, ಇನ್ ಪೂರ್ವಿ ಕಲ್ಯಾಣಿ ರಾಗ ಸೆಟ್ ಟು ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಸಂಜಯ್ ನಾಗ್ ಬಿಆರ್ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ವಯೋಲಿನ್ ನುಡಿಸಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ನುಡಿಸಿದವರು ಅನಿರುದ್ಧ ಎಸ್ ಭಟ್ ಹಾಗೂ ಮೋರ್ಚಿಂಗ್ ಸಹಕಾರ ನೀಡಿದವರು ಲಕ್ಷ್ಮೀನಾರಾಯಣ ಜಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ವೋಕಲ್ ರಿಸೈಟಲ್ ಬೈ ಸಂಜಯ್ ನಾಗ್ ಬಿಆರ್. ಹಿ ವಾಸ್ ಅಕಂಪನೀಡ್ ಆನ್ ದ ವಯೋಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, on the mrudangam by Anirudh S. Bhatt and on marching by Lakshmi Narayana ji. This Carnatic classical music program is a contribution of Akashvani Bengaluru.

ಆನ್ ರಾಗಂ ಚಾನೆಲ್ ಇಹಾ ಹಾರ್ಟ ವೀಣಾ ರಿಸೆಟಲ್ ಆಫ್ ಶ್ರೀ ಆರ್ ವಿಶ್ವೇಶ್ವರನ್ ಮೃದಂಗ ಸಪೋರ್ಟ್ ಇಸ್ ಬೈ ಶ್ರೀ ಪತ್ರಿ ಸತೀಶ್ ಕುಮಾರ್. ದಿಸ್ ಪ್ರೋಗ್ರಾಮ್ ಈಸ್ ಎ ಕಂಟ್ರಿಬ್ಯೂಷನ್ ಆಫ್ ಆಲ್ ಇಂಡಿಯಾ ರೇಡಿಯೋ ವಿಜಯವಾಡ ಫಾರ್ ರಾಗಂ 24/7 DTH. ರಾಗಂ ಚಾನೆಲ್ಲೋ మీరింతవరకు ఆర్ విశ్వేశ్వర

ನಾಚತ ಹರಿ ಕ್ರೋಧಿತ ಭವಕತ ಜ್ವಾಲಾ ಕರ ಮುಂಡ ಮಾಲ ನವ ಚಂದ್ರ ಬಾಲ ಚಮಕತ ತ್ರಿಶು ಕರ ಬಾಧತ ಡಮರು ಡಮಕಿ ಡಮಕಿ ಡಮ ಡಮ ಡಮ ಡಮ ಡಮ ಫಡಕತ ಅಧರ ಗರಲ ಪನ್ನಗ ಪುಪುಕಾರತ ಆಗ ನಿರಖಿ ನಿರಖಿ ಕಾಂಪತ ತ್ರಿಭುವನ ಗಂಧರ್ವ ದೇವ ಸುರ ನರ ಮುನಿ ದಾದಾ ಜಲ ತಲ ನವ ಕಾಹತ ಶರಣ ಯುಗಲ ಪದ ಪಂಕಜ ನಗಪತ ಶಿಖರ ಕಾಂಪ ರಹಾವತ ಧರಳ ಧರಳ ದ್ರಾಮ ಧರಳ ಧರಳ ದ್ರಾಮ ಧರಳ ಧರಳ ದ್ರಾಮ ಕುಪಿತ ರುದ್ರ ಗನ ದಕ್ಷಕೆ ಘೇರತ ಸಂತಾಪತ ತೋರಿ ಫೋರಿ ಮಖ ಕಂಬ ಸತ ಹಿ ಪುನಿ ಅಂಬ ಅಂಬ ಕೈ ಚೌತಿ ಸಿದಾ ಯಜ್ಞ ಧ್ವಂಸ ಕರಿ ಕರತ ವಿಪುಲ ಹುಂಕಾರ ಉಠತ ಬಾರಿದ ಪ್ರಲಯಂಕರ ದಾಮಿನಿ ದಮಕತ ಕಡಕಡಾರ ವಜ್ರಕ್ರಾಂತ ಧಾ ಕಟ್ಟೆ ಟೆ ಟೆ ಟೆ ಟೆ ಧಾ ಕಟ್ಟೆ ಟೆ ಕ್ರಧಾ ಕಟ್ಟೆ ಕ್ರಾನ ಕ್ರಾನ ಕ್ರಾನ ಕ್ರಾನ ತ್ರಿಕೃತಿ ಕ್ರಾ ತ್ರಿಕೃತಿ ಕ್ರಾಂತ ಧಾ ಕ್ರಾನ ತ್ರಿಕೃತಿ ಕ್ರಾ ತ್ರಿಕೃತಿ ಕ್ರಾಂತ ಧಾ ಕ್ರಾನ ತ್ರಿಕೃತಿ ಕ್ರಾ ತ್ರಿಕೃತಿ ಕ್ರಾಂತ ಧಾ ಸತೀ ಭಸ್ಮಿಲೆ ಅಂಗ ಅಂಗ ಲಪಟಾಪತ ಶಂ ಲೋಹಿತ ಲೋಚನ ನಾಚತ ತಾಂಡವ ಧಾ ಕಿಡತಕ ಧುಮ್ ಕಿಡತಕ ತಕ್ರಾನ್ ತಕ್ರಾನ್ ಧಾ ಕಿಡತಕ ಧುಮ್ ಕಿಡತಕ ತಕ್ರಾನ್ ತಕ್ ಧಾ ಕಿಡತಕ ಧುಮ್ ಕಿಡತಕ ತಕ್ರಾನ್ ತಕ್ರಾನ್ ಧಾನ ಧಿಕಿಟ ಧಾ ತ್ರಿಕೃತಿ ಕಿಡಧಾ ಕಿಡಧಾ ಧಾಕಿಟ ಧಾಕಿಟ ಧುನ್ ಧುನ್ ಧು ನಾನಾ ಧಾತ್ರಿ ಕಿಡಿತಾನ್ ಕತ್ತರಿ ತಾನ್ ತಾನ್ ಗಿತ್ರ ಗಿಂತಳಾನ್ ಗಿತ್ರ ಗಿಂತಳಾನ್ ಗಿಂತಳಾನ್ ಧಾ ಗಿಂತಳಾನ್ ಧಾ ಗಿಂತಳಾನ್ ಧಾ ಕತ್ತರಿ ತಾನ್ ತಾನ್ ಗಿತ್ರ ಗಿಂತಳಾನ್ ಗಿತ್ರ ಗಿಂತಳಾನ್ ಗಿಂತಳಾನ್ ಧಾ ಗಿಂತಳಾನ್ ಧಾ ಗಿಂತಳಾನ್ ಧಾ ಗಿಂತಳಾನ್ ಧಾ

ಕಿಂದ್ರಿಂಗ್ ದಾ ದುರ್ಗ ದಿಂಗ್ ದಾ ದುರ್ಗ ದಿಂಗ್ ದಾ ದುರ್ಗ ದಿಂಗ್ ದಾ ದುರ್ಗ ದಿಂಗ್ ದಾ ದುರ್ಗ ದಿಂಗ್ ದಾ ದುರ್ಗ ದಿಂಗ್ ದಾ ದುರ್ಗ ದಿಂಗ್ ದಾ ದುರ್ಗ ದಿಂಗ್ ದಾ ದುರ್ಗ ದಿಂಗ್ ದಾ ದುರ್ಗ ದಿಂಗ್ ದಾ ದುರ್ಗ ದಿಂಗ್ ದಾ ದುರ್ಗ ದಿಂಗ್ ದಾ ದುರ್ಗ ದಿಂಗ್ ದಾ ದುರ್ಗ ದಿ

ಮೊಗಾದರು ಬದಲನೆ ದಿಗೆ ದಿಗ ಕರ ಕುಠಾರ ಕಾಟತ ಕೊಟ್ಟಿಲ ತಿರುಗಡದ ದಾಧಾ ದಾ ಗಣಪತಿ ಬಗ ಪ್ರಥಮ ಪೂಜ್ಯ ಜಗ ಬಾಲ ಲಾಲ ಶುಭ ಸುಂದ ಮಾಲಗಲೆ ಮುಂಡ ವೀರ ದಾಗಡದ ಧೂಮಕೃತ ಧಾ ದಿನ ದಿನ ಚತುರ ನನ ಚಿತ ಧಾರಿ ದೀನನ ಕಿ ದೀನತಾ ನಿವಾರಿ ದಾದಾತಾ ಪ್ರಾತ ಶಂಖ ಚಕ್ರ ಕರ ಗದಾ ಪದುಮ ಧಾರಿ ವಿಷ್ಣು ವಿಪತ್ತಿ ವಿನಾಶನ ತಿಧಾರಿ ಧುಮಕೃತ ಧುಮಕೃತ ಗದಾ ಟಕೆಟ ಧಕೆಟ ಧಾ ಬಂ ಬಂ ಶಿವ ಶಿವ ಅಗಡ ಬಂ ಡಿಮ ಡಮರು ಡಮ್ ಡಿಮಿ ಡಿಮಿ ಡಿಮಿ ತಗದ ಗಿರಿ ಧಾ ಧಾ ಡಿಮಿ ಡಿಮಿ ತಗದ ಗಿರಿ ಧಾ ಡಿಮಿ ಡಿಮಿ ತಗದ ಗಿರಿ ಧಾ ಡಮರು ಡಿಮಿ ಡಿಮಿ ಡಿಮಿ ತಗದ ಗಿರಿ ಧಾ ಧಾ ಡಿಮಿ ಡಿಮಿ ತಗದ ಗಿರಿ ಧಾ ಡಿಮಿ ಡಿಮಿ ತಗದ ಗಿರಿ ಧಾ ಡಮರು ಡಿಮಿ ಡಿಮಿ ಡಿಮಿ ತಗದ ಗಿರಿ ಧಾ ಧಾ ಡಿಮಿ ಡಿಮಿ ತಗದ ಗಿರಿ ಧಾ ಡಿಮಿ ಡಿಮಿ ತಗದ ಗಿರಿ ದೂರಗಾ